0: ನೊದನ್ನ ಸೊಂದುರು ಯಮುನಾ ನದಿಯದನ್ನ ಏನ ಮಿನ್ಮೆ ಸುಹನೈದಿ ಕಲೇನಿ. ಓಕೆನವಾ ಮಮ್ಮೆ ಮುಂಟಾಸ್ ದೇಮೇ ದೇವಿಯ ಗ್ಯಾನ ಹಿತಲ ನೆವೇ ಮಗೇ ಪೆಮ್ಮತಿಯ ಗ್ಯಾನ ಹಿತಲ ತಮೈ ಮೇ ಟಚ್ ಮಹಲ ಹೆದ್ವಿ ಏಕೈ ರಜತುಮ ಏಕ ದೆನಗಿನ ಮಗೇ ಎಸ್ ದೇಕ ಅಂದಕಲಿ ಹೆಬ್ಬೆ ಎಸ್ ದೇಕ ಅಂದಕಲಾಟ ವಡಕ್ನೇ ರಜತುಮನಿ ಮಗೇ ಹದವತಿ ಮೇ ನಿರ್ಮಾಣ ಬಿಹಿವೆನ್ನೆ ಮಗೇ ಹದವತ ಬಲನ್ನ ಮನತರ ವಟಿನವಾದ ಏಕ ಬಹಳ ನೆತ್ತ ಏಕ ಅಹನ್ ಹರಿ ಲಸ್ಸನ ಗೀತೆಯ
1: ඉතින් ඒ ගීතයටම සමපාත වෙන මේ වචන පෙළිත් රජී වසන්තගෙමයි අපි අහමු. අර ඔබ කිව්වේ අවසානයේ මායසූ විට හිනහුණා ඔහු තවම තනිකඩ යයි කියලා.